ಕೂತಿರ್ತೆ. ಪತ್ತಗೋಮಿ ಎಂಬ ಎಲೆನ ತಾಧೇ ಸೂದಿನಿ ಸರ್ಹುನೆ ತಲಹತ್ಯಂ ಅರೇ.